ಸಂಪೂರ್ಣ ನಮಸ್ಕಾರ. ನವ ವರ್ಷ 2023 ಉಪಕ್ಷಮ ಸಂಪೂರ್ಣ ಹೊರವಾಸಿ ನಗರವಾಸಿ ಆಮಾದ ದಾದಿಭಾಯಿ ಕದಾಧಿಕಾರಿಗಳು ದೇಶ ವಿದೇಶ ಸಂಪೂರ್ಣ ನೇಪಾಳಿಯರನ್ನು ಎಷ್ಟು ನವ ವರ್ಷ 2023 ಪಾವನ ಸಮಯಗಳು ಸುಶಾಸ್ತಿ ದೀರ್ಘಾಯು ತಥಾ ಉತ್ತರೋತ್ತರ ಪ್ರಗತಿಯ ಕಾಮನಾ ಗರ್ದಛು. 2083 ಸಾಲಬಾಟ ಸಂಪೂರ್ಣ ಆಮ ನೇಪಾಳಿಯರನ್ನು ಎಲ್ಲಾ ಸಕಾರಾತ್ಮಕ ಸ್ಫೂರ್ತಿ ನಿರ್ಮಾಣ ಹೋಸ್ ಸತ್ಮಾರ್ಗಮಾ ಲಾಗ್ನೆ ಸತ್ಬಾಟಮಾ ಲಾಗ್ನೆ ಸತ್ಯಕ್ಕೆ ಪಥ ಲಾಗ್ನೆ ಕುರಾಲೆ ಚಾನೆ ಸ್ಥಾನ ಪಾ ಸತ್ಯಸ್ಕಲ್ಪ ಲಾಗ್ನೆ ಲಾಗಿ 2083 ಸಾಲ ಸಫಲ ಹೋಸ್ ಭನ್ನೆ ಕುರಾಲೆ.

0: ಅಥವಾ ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಉನ್ನತಿ ಕಲಾಗಿ ಶಾಂತಿ,
2: ಏಕತಾ ಕಲಾಗಿ ಶಾಂತಿ,
3: ಶಾಂತಿ ಸಮೃದ್ಧಿ ರೂಪಾಂತರಣಕ್ಕಾಗಿ ರೇಡಿಯೋ ಲುಮಿನಿ 96.8 ಮೆಗಾಹರ್ಟ್ಜ್.